0: ರೋಬಿ ಮೇಸುವತ ಹತ್ಯ ಬುಬ್ಬುವ ಮೇಲೋರ ಹಾಯಂತಾರ ಹತ್ಯಾಗಿನ್ನ ಬೆಳೆಗೆ ನಿಯಾಯಿತ ಹರಿನ ಹುಮೇಂಗಿ ಯೋನ ರಬ್ಬಿಗೆ ಮೈಮೇರ ನಂಗನ ಬುಂಡೇಗಿ ಇಂಟೇಗಿ ಅಂತಾನು ಅವನ ಹುನ ಇಮ್ಯಾವರು ವಹಕಿ ಇರುಯ್ಯ ಮೇನ್ ಅವನು ನೂರುವ ತರಾರಾಯ ನದೇರ ದಿರಿರಿ ಕೇ ಸಿನ ತವರಬ್ಬಾಯಿ ಕಿರಿಂಟೇಗಿ ನಿಕನೇನು ಇಯ್ಯತ ನೈರೋಗಿಯ ಮೇನ್ ಗಸ್ಕಿ ಯೋನ್ ಬೆವ್ಯೋನ್ ಮೇಂಗಿ ಕೇನ್ ಗಸಿನಿ ಮಾನನ್ ನರುವ ಇಂಕೇನ್ ತಯ್ಯನ್ ನೋ ಅರಿಯನ ಹೊನ ಅಂಕೈಮೋರ ಗೇ ಇದಹಾನಿ ಮೇಗಿ ಅರಬಿಗೆ ಮೆರವಾದಿರಿ ತಹಮಾನ ಇಬುಕಿನ್ ಕದಿಮೆ ತ್ವಾನ್ ಇಸಗಿನ್ ನರಬಿಗೆ ಮೇ ಅರ ಮೆರವ
1: ಯೂಸಿನ ಮೊಂತೆ ಬೆನ್ ತಾಯಿ ಇಕೈಸಗರಡಿಕಿನ್ ಮೇಂಗಾವು ಹೂಕನ ಜಗೈಂಗಾಪು ಈರೈ ಪೈನ್ನ ಮರಕಿ ತರರುವಾಗಿನ್ ಮೇಂಗಾವು ಒಂದೌವನ ಒಯಿಂಡಿಕಿಯಾವು ಆಕಿನಾಕಿವು ಅಂತೈ ಮೈ ಇಕೆನ್ ನಪ್ಯಾರ ಎರಿಗಿ ಬದೌವನ್ನ ನಪ್ಯ ಒಯಿನಿ ಮೇಮಾರ ಕಕತೊಂಗನ್ನನು ಕನೈತಿಮೆತುವ ತರರುವಾಗಿನ ಅರಬಿಗೆ ಮೆರವರಿರಿ ಚಕೌಂಗನನು ಇಬುಕಿನ್ ಕತಿಮೆತುವಾನ್ ಇಸಕಿನ್ ನರಬಿಗೆ ಮೇ ಅರಮೆರ
2: ಒಂದಿಗೆ ಬದ ಸಬ್ಬು ಐಸಕಿನ ತರವತೇನೆ ಇನ್ನೂ ನಮ್ಮ ಪಿಎಸ್ಒ ಅವನ ಕತಿಮೆತುವ ತಮೆಯರುವಾನ ತೈ ತಪಾರ ದೈತನ ಕಮ್ಮಕೂರಿ ನೌರಿನ ಕಿರಿಪೆಸರಿ ತಿಮೆತು ಅಂತ ತೌರಾಯಿನ ಬೋಗಿನ ಕಮಿ ನಮ್ಮಿಯಮನಿ ಕರಿಕಿರಾಗೆ ದಿಕ್ಕಿ ಯೋ ಅಂತ ಕೈಸಕಿ ತರಿ ಬೋ ನೀರಂ ಕೈ ಜನಂಬ ಐ ಶಿವ ಒಬ್ಬ ತಿಮ್ಮೆತೋವನ ತಿಮ್ಮೆತೋವನ ನವಂತ ಮಕುರಿ ಕೇನ್ ದೈತಗೆ ನಕೊಂದರ ಫೇಸ್ಬುಕ್ ಪೇಜ್ ಐ ಮೆವರಿನ ಕಿರಿಪೆಸ್ ಅರಬಿಗೆ ಮೆರವರೆ ಡೈ ಚಕವನನು ಇಬ್ಬುಕಿನ ಕತಿಮೆತ್ವಾನಿ ಸಕಿನ್ ಅರಬಿಗೆ ಮೇ ಅರ ಮೆರವು
3: ನೌರಿ ಅರವರವಯ್ಯ ಐ ಮಕುರಿಂತ ಮೋದನ ಇದಾಗಬೋದ ತಹಾನ್ ಮೇಯಂಗಿ ನಿಕೋಯ್ ಗಿರಿನ್ ಪ್ಯಾಕ್ ಬುಗಿನ ಮಿರೊಂಗೊರೊಂಗ ಒಯ್ಯ ತಹಾರಿ ಪಿರಿಪೆ ಅಕುನಾನ್ ಡಿಕೋಯ್ ಗಿರಿನ್ ಪ್ಯಾಕ್ ಇದೆ ನಾನು ಕಾವ ಹಾಗೆ ಯಾಗಿರೊ ಒಯ್ಯ ಯರಕಾನ್ ಗಿರಿನ್ ಪ್ಯಾಕ್ ಒವಾಂಗ ಯರಕಾನ್ ಡಿಕೋ ಮೇಯಂಗಿ ನಾನು ಪ್ಯಾಕ್ ಐ ಅಕುನಾನ್ ಕರೋರು ಮಕುರಿಂ ಕನ ಯೈ ತೋರುವ ಕಿನ ಕೊಂತೆವಾನ ಐ ಬುಗಿನ್ ಡಿಕೋನ್ ಗಿರಿನ್ ಪ್ಯಾಕ್ ಐ ಗಯ ಕಮ್ಮ ಕುರಿ ಬುಗಿನ್ ಕಮ್ಮಸುರವಾನ್ ರಮ್ಮ ಕುರಿ ಕತಿ ಮೆತ್ವಾ ಕಿಬೆಸ್ತ ಬುಪ್ಪುತು ಕರಿಗಿರಾಗಿ ಐಕಾಯಿ ಎಬ್ಬೆನಿನ ಪೋತು ಕಾಗಿ ನಿಂತು ಪೋತಾಗಿ ನಿಮ್ಮ ಕುರಿ ಆಯ್ತು ಮೇಲಾ ಕಿನೋನು ಮಾನ ಐ ಆಪ್ಷನ್ ತರ ವಾಂಚೋತ ಪಣಿನ್ ಅವನ ಮನೆ ನಕ್ಷ ನಿಮಗೆ ಗೌತೇ ನ್ಯೂಜಿಲೆಂಡ್.